0: ದೇನೆ ಆಲ್ಯಾಲ ಹೋತ
1: ಅನಕ ಹೋಯ್ತು ದೇನದಲ್ಲಿ ರಾಗಾಲ ಮರ್ತಂಡಲ ತ್ಯಾವಿಳಲ
0: ಬೋಲು ತುದಿ ತುಕಾರಾಮ ಮಹಾರಾಜಲ
1: ಐ ಬೋಲ್ತು ದಿ ದೇವಿಳಲ
0: ಅರೆ ತುಕಾರಾಮ
1: ಕೈ ಹೋಗ ದೇವ
0: ಈ ಅಬಗಲೆ ಸೋ ಬಂದ್ ಕರ್
1: ಬಂದ್ ಕರ್ ಬಂದ್ ಕರ್ ಮಂಜಿ ಬಂದ್ ಕರ್
0: ಆ ಹೇಳಲ ಹೇ ದರೆ ಅಬಗವಾನೆ ಲೇಲೆ ತರ್ ತುಕಾರಾಮ ಮಹಾರಾಜ ಅಬಗವಾನೆ ಮಂಜಿ ಪಾಚವಾ ವೇದ ಹೇ ಬರ್ಕ
1: ಅನಾಗ ದಿ ದೇವಿಳಲ
0: అగ్ని
1: భగవాన్ని
0: ఘేవచ్చిన
1: తక్కువ.

ನಾನಾ ತಿಂದನ್ನ ತಕ ತಂದನ್ನ ನಾನಾ ತಿಂದನ್ನ ತಿಂದನ್ನ ಅವನಿಗೆ ತಿಂದನ್ನ ನಾ ತಿಂದ ಯೇ ಭೀ ಹಮಾರೇ ಪಿತಾಜಿ ಕಿ ಚೀಜ್ ಹೈ ಯೇ ಭೀ ನಾಚ ಕಿ ದೇಖಿಯೇ ಇಸ್ಕಿ ತಹಿ ಕ್ಯಾ ಅಚ್ಛೀ ಹೈ

ಮನೆಗೆ ಇರಿದರ ನರ ವರ ನಟವ ಕುಂಜವನ್ನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳಸಿನ್ಗಾರ್ ಅಲ್ಲಿ ಚನ್ನನ ನಾಥತ ಉಡುವಿ ಬಹ ಇತಿ ಅಲ ಗೋಪ ಗೋಪಿಕಾ ಕನಯ್ಯ ಸಖ ಹೇಳತೋ ರಾಧ ಸಖೀಲ ಕಸ ಕಸ ಕಸ ಕಸ